ಈ ಲೋಕಗೀತ ಗಾಯರ ಪ್ರತೀಕ್ ಸ್ವಾತಿ ಮೋನಿಕಾ ಕನೇ ತಿನ್ನರೇ ಸಾಥಿ ಕನೇ ಸಿ ಜೇ ಪಿಛಲಾ ಲೋಕಗೀತ ಹೇ ಸುಣ್ಯಾ ಸಿಗಾ ರಹಾ ಅಂಜನಾ ಕುಮಾರಿ ಕನೇ ತಿನ್ನಾನೇ ಸೌಗೀತೆ ಓಂ ಪ್ರಕಾಶ್.